ಅಬೋಲ ಚಂದ್ರಮಾಝರಿ ನಭಾತ ಧುಂದ ಪೌರ್ಣಿಮಾ ಈ ಗೀತರಚನಾ ವಂದನಾ ವಿಟಣಕರ್ ಯಾಂಚಿ ಹೋತ್ಯಾ ಆಣಿ ಗಾಯಿಕಾ ಹೋತ್ಯಾ ಶುಭದಾ ದೇಶಪಾಂಡೆ.

0: ಕೋಣ್. ನಂದಿನಿ ತೂ ಏನ ಆದೆ?
1: ದೀಪ ಹೇ ಬಂದ್ ಕೋಣ. ಅದೇ
2: ಕೋಣ್ ಯಾ ಯಾ ನಾ ಯಾ ಬಸಾ ಸಾ ನೈ ಸ ಬೈಸ್ ಮಾಡಾಯ್ತು ಮುಂಜೆ ಉಪಚಾರಾಚೆ ಸಗಳೆ ಬುರ್ಗೆ ಕಾಡೂನ್ ಟಾಕಾಯ್ತೆ.
3: ಬರ ತುಮ್ಮಿ ಆ ನಹಿ ತೂ ತೂ ಮಂಟೇಸ್ ತಸ.
0: ಪರ್ವಾ ತುಜಿ ವಾಟ್ ಪಾವನ್ ಥಕಲೋ ಆಮಿ. ಮಂಟ್ಲ ಆತಾ ಕಸ್ಲಿ ಯೇತೇಸ್? ಹವತ ದೀಪಾಲಾ ವಿಚಾರ. ಕಾ ದೀಪ?
3: ಖರ ತರ ತು ದುಪಾರಿ ಯೇಚಿ ಹುತಿಸ್ ತ ಸಕಾಳ ಪಾಸೂನ್ ಪ್ರಕಾಶಿ ಕೋನ್ ಧಂದಲ್ ಉಡಾಲಿ ಹುತಿ. ತ್ಯಾ ದಿವಶಿ ಆಫೀಸಾತ್ ಏಕ್ ಮೀಟಿಂಗ್ ಹುತಿ ತೀ ಪಣ್ ಕ್ಯಾನ್ಸಲ್ ಕೇಲಿ. ತುಜಿ ಯೇನೇಚಿ ವೇಳ ಟಳೂನ್ ಗೆಲ್ಯಾವರ್ ಖೂಪ್ ವಾಯ್ಟ್ ವಾಟ್ಲ ತೆಲ್ಲ. ಮಲಾ ದೇಖಿಲ್ ಮಗ ಕರ್ಮೇನಾ.
4: ಓಹ್ ಐ ಆಮ್ ಸಾರಿ ದೀಪ. ಮಲಾ ದೇಖಿಲ್ ಖೂಪ್ ವಾಯ್ಟ್ ವಾಟ್ಲ. ठरल्याप्रमाणे परवा दुपारी खरंच यायला निघाले होते मी, पण त्याच वेळी अनघा आपल्या चार मैत्रिणींना घेऊन आली. मग काय त्यांची पार्टी, मलाही ओढलं त्यात. अगं तुझ्याकडे जायचंय म्हणून सांगितलं ना तरी सोडेनात. ए पण प्लीज तुम्ही रागावू नका.